0: ಬಿಡಲಿ ಬಾಸೆಲ್ ಜೀವಿತಯ ತಮೈ ಮಗೆ ಹೊಂದ ಕಾಲಿ ಬಾಸೆಲ್ ಜೀವಿತಯ ತಮೈ ಮಗೆ ಹೊಂದ ಕಾಲಿ ಬಾಸೆಲ್ ಜೀವಿತಯ ತಮೈ
1: ಸುಂದರ ಅತೀತ ಸಿಹಿವಟನೆಯ ಅಂಕಾರ ಒಬ್ಬ ಕೆಂದಾಗಿನ ಸುಂದರ ಮೊಹತ ಸುಭಾವಿತ ಗೀರಸವಿಂದಿಗೂ